ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ

ನಿಧ ನಿಜ ನಿಧ ನಿಧ ಪದ ನಿಧ ನಿಜ ನಿಧ ನಿಜ ನಿಧ ಮ ಪದ ಪಟ್ಟ ಅಭಿಷೇಕಂ ಸರಿ ಗಮದ ಗಮದ ನಿರಿ ಮದ ನಿರಿಗ ಗರಿ ಸತ್ತ.